ಗೊತ್ತಾನ್ ರೀ ಅಲ್ಲ ನಿಸಾರಲ್ಲಿ ಕನ್ಸ ದಿನಗಿನ ದಿನದಾಗಿತ್ತಕ್ಕ ದಿನ ಗಿಡನಾಗ ದಿನಗಿನ ದಿನದಾಗಿತ್ತಕ್ಕ ದಿನ ದಿನ ದಿನಗಿನ ದಿನದಾಗಿತ್ತಕ್ಕ ದಿನದಾಗಿತ್ತಕ್ಕ ದಿನದಾಗಿತ್ತಕ್ಕ ತಿನ್ನಕಿನ್ನ ತಿನಗಿನ ತಿನ್ನತಾಗಿತ್ತಕ್ಕ ತಿನ್ನ ಗಿಡನಾಗ ತಿನ್ನಕಿನ್ನ ತಿನ್ನತಾಗಿತ್ತಕ್ಕ ದಿನಗಿನ ದಿನಗಿನ ದಿನದಾಗಿತ್ತಕ್ಕ ದಿನಗಿನ ದಿನದಾಗಿತ್ತಕ್ಕ ದಿನದಾಗಿತ್ತಕ್ಕ